ಬದನ ಆಗಿ ನೆಮ್ಮದಿಗ ಬೆಳ್ಳು. ಇಂಟಿಗೊ ಚೆಟ್ಟು ಆರೋಗ್ಯಾನಿಕಿ ತೊಲಿಮೆಟ್ಟು ರಾಸಿ ಸಿಮೆಂಟು. ಮಿಠಾಲಾಲ್ ಭೂರ್ಮಲ್ ಜೈನ್ ಮನಿಲೆಂಟ್ ಸ್ಪಾಂಡ್.